ಮಹಿಷಂ ಗಂಗಾಧರಂ ವೃಷಭವಾಹನ ಮಂಚಿಕೇಶಂ ಖಟ್ವಾಂಗಶೂಲವರದಾಭಯಹಸ್ತಮೇಶಂ ಖಟ್ವಾ